ಬರ್ತೀನಿ ತೆರಚಿನ ರಹವ್ರ ದುಗೋದ್ರೆ ಖಾನ್ ನನೇ ಬಾಕನೆ ಕೆಚ್ಕಾತ ಜೆರಲ್ ಸಲಹಿ